ಕಂಡ ತೆಕ್ಕೆಲದೆಚ್ಚಿ ಸುಬುದ್ಧಿಯನು ಅವನೆಯೇ ವೇಯಸಿ ಅಪದ್ದ ಮನಿಯಟಿ ಮಲಿನ ಮುತೀಸಿ ಆದಿ ಮುನುದಿನ